0: ಸಂಸಾರ ಮಾತ ಅಲ್ಲಿಂ ಸಲ್ಮರ್ಕ
1: ಮೈದಲಿ ಯಾರ ಮಂಜ
0: ಬುಗಾರಿ
1: ಅಲ್ಲಿ ಹಾಗೆ ಸುಮಾರಿಗೆ